0: ಎಸ್ಸೆ.
1: ಮೊಹಮ್ಮದ್ ರವಿ ಹಂಸಸ್ವರಿ ಆಗಿದ್ದಾಕ್ ಯಕ್ಷಪಾಂಚ್ ಔಷ್ಟಮೆಗಾ ಹೆಡ್ಸ್ ಎಫ್ ಎಂ ರಿನ್ಬೋ ಕರ್ಯಾವಳ ಸಾ ಫೋನ್ ಇನ್ ಹೆಲೋ ಚಿತ್ತರಂಜನ್ ಮೊಬೈಲ್ ಪೆನೋ ಬರೋಬರ 7:30 ವರಾಂಚೇರ ಆಮಿ ಪರತ್ ಮೇಟ್ಲಿ ಯಾ ಕಾರ್ಯ ಯಾಚ ಕಾರ್ಯಾವಳಿತ್ ಪುಣದ 7:20 ಮಿನಿಟಾಚೇರ ಐಕೂ ಯಾ ಪ್ರಾದೇಶಿಕ ಖಬರು ಆಮಚ್ಯಾ ಸ್ಟುಡಿಯೋತ್ಲ್ಯಾನ್.